0: the lanes of Kanakpura to the power corridors of Bengaluru. Doddahalli Kempegowda Shivakumar, better known as DK Shivakumar or DKS, has scripted a remarkable political journey in Karnataka. As he is on threshold to become the Chief Minister of Karnataka.
1: Long before the political headlines, the security convoys and the high-stakes power negotiations, DK Shivakumar was simply Kempegowda. A village boy growing up amid farms, cattle sheds and the rhythms of rural Karnataka. The village still remembers those early days. Neighbors recall a young Shivakumar who was ambitious, sharp and deeply connected to the people around him. Even today, locals point to the roads he walked, the fields he crossed and the modest home where his political journey first began.
0: I'm standing at the very home where DK Shivakumar was born and brought up in a village here. In fact, today as he gears up for a bigger role, I have with me the family, close family members of DK Shivakumar.
2: Our chikku isinda ig nive en helidri adhe reethiye norkonu bandidivi badavaru yaru srimanta yaru bulli yaru ella aru aagide avarge adiruthkoskara avaru janaseve maadbekantane horatidaru
3: naanu hogi vidyavantanagi ನಾನು ರಾಜಕೀಯಕ್ಕೆ ಬರಲೇಬೇಕು ಅಂತ ಅನ್ನೋದು ಹಠ ಅವರಲ್ಲಿತ್ತು.
1: The story shared by his family reveal a leader whose political ambition was visible from an early age. But alongside that ambition was also an understanding of hardship, something those close to him say shaped both his personality and his politics.
4: ನಮ್ಮ ಡಿ ಕೆ ಶಿವಕುಮಾರ್ ಸರ್ಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ನಾನು ಅದನ್ನ ತುಂಬ ಚೆನ್ನಾಗಿ ಹೇಳ್ತೀನಿ. ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂದರೆ, ಅವರಿಗೆ ಬಹುದೊಡ್ಡ ಕನಸು ಮುಖ್ಯಮಂತ್ರಿ ಆಗಬೇಕು, ನಾನು ರಾಜ್ಯದ ಜನತೆ ಸೇವೆ ಮಾಡಬೇಕು, ನಾ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಕನಸಿರುತ್ತೆ. ಆ ಒಂದು ಕನಸನ್ನ ಅವರು ಇಲ್ಲಿ ನಾವು ಆಲಹಳ್ಳಿನಲ್ಲಿ ಕೆಲವೊಂದು ಫಂಕ್ಷನ್ಗಳನ್ನ ಆರ್ಗನೈಸ್ ಮಾಡಿದಾಗ ಅವರು ಬಂದಿದಾಗ ಪ್ರತಿ ಸಾರಿನೂ ಕೂಡ ಅದನ್ನ ಜನತೆ ಜೊತೆಯಲ್ಲಿ ಅವರು ಆ ಒಪಿನಿಯನ್ನ ಹೇಳ್ಕೊಂಡಿದ್ದಾರೆ.
1: DK Shivakumar's rise did not happen overnight. From student politics to becoming an MLA, from handling crucial ministries to emerging as the Congress Party's chief troubleshooter. His political journey has been marked by persistence and survival. Back in Kanakpura and Ramanagara, however, politics is often discussed through a different lens. For residents here, DKS is not merely a senior Congress leader. He's someone they believed remained connected to the region even while operating from Bengaluru and Delhi.
0: DK Shivakumar has often shown affection for the people of Ramanagara. While he now spends most of his time in Bengaluru, locals here treat him as their own son.
5: Namma ooru huduga namge mukhyamantri adre vantu olledu namge sahaya martare badavarge elka sahaya martta idare namge eshtu upkara mada idare ashtu upkara madidare ಮಂತು ಖುಷಿ ನಮಗೆ.
6: ಎಲ್ಲ ವಯಸ್ಸಾದವ್ರು ಪಿಂಚಣಿ ನಮಗೆ ಗುರುಲಕ್ಷ್ಮಿ ಕಾಸು ಎಲ್ಲ ಆಗ್ತಾವ್ರೆ, ಬಸ್ಸು ಫ್ರೀ ಮಾಡಿದ್ದಾರೆ, ಎಲ್ಲ ಉಪಕಾರ ಮಾಡೋರು ಹೆಣ್ಮಕ್ಳುಗಳಿಗೆ.
1: ಆಸ್ ಡಿ ಕೆ ಶಿವಕುಮಾರ್ ಪ್ರಿಪೇರ್ಸ್ ಟು ಟೇಕ್ ಓತ್ ಆಸ್ ಕರ್ನಾಟಕಾಸ್ ಚೀಫ್ ಮಿನಿಸ್ಟರ್, ಹಿ ಇನ್ಹೆರಿಟ್ಸ್ ನಾಟ್ ಓನ್ಲಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಗವರ್ನೆನ್ಸ್ ಬಟ್ ಆಲ್ಸೋ ದ ಬರ್ಡನ್ ಆಫ್ ಪೊಲಿಟಿಕಲ್ ಎಕ್ಸ್ಪೆಕ್ಟೇಷನ್ಸ್ ವಿದ್ ಇನ್ ದ ಕಾಂಗ್ರೆಸ್. ಫಾರ್ ದ ಪೀಪಲ್ ಆಫ್ ಡೊಡ್ಡನಹಳ್ಳಿ ದೋ, ದಿಸ್ ಮೂಮೆಂಟ್ ಇಸ್ ಹಿಸ್ಟಾರಿಕ್. A boy who once grew up in this quiet village is now preparing to occupy the highest political office in Karnataka.
0: As DK Shivakumar's political journey takes a new turn, the expectations of the people are higher than ever. With video journalist Kumar Ritu Rajpurohit for NDTV in Kanakapura.
7: And with the chief minister tussle and governance drama being resolved in Karnataka, all eyes will now be on DK Shivakumar's governance model. Politics has already erupted in the state. BJP has taken a dig at DK Shivakumar by posting an AI-generated video of the leader being stuck in Bengaluru floods. As DKS takes over, the big questions are being posed to see whether the leader will be able to fix the civic problems in Bengaluru. From guarantees to the Mekedatu water-sharing war with Tamil Nadu to rural issues, DK Shivakumar's handling of key issues will be closely watched.
8: Hey guys, ನನ್ನ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಟೂರ್ ಮಾಡ್ತಾ ಇರೋದು ನಮ್ಮ ಬ್ರ್ಯಾಂಡ್ ಬೆಂಗಳೂರು, ನನ್ನ ಸ್ವಂತ ಸಿಗ್ನೇಚರ್ ಪ್ರಾಜೆಕ್ಟ್. ಬನ್ನಿ, ನಮ್ಮ ಸರ್ಕಾರದ ಟಾಪ್ ಕ್ಲಾಸ್ ಇನ್ಫ್ರಾ ನೋಡೋಣ. ಇಲ್ಲಿ ನೋಡಿ, ಇದು ನಮ್ಮ ಸಿಲ್ಕ್ ಬೋರ್ಡ್ ಅಕ್ವಾಟಿಕ್ ಸೆಂಟರ್. ಟ್ರಾಫಿಕ್ ನಲ್ಲಿ ನಿಂತು ಬೇಜಾರಾಗಿದೆ ಅಲ್ವಾ? ಈಗ ಆರಾಮಾಗಿ ಈಜಾಡ್ಕೊಂಡು ಆಫೀಸ್ಗೆ ಹೋಗಿ. ನಮ್ಮ ಸರ್ಕಾರದ ಹೊಸ ಭಾಗ್ಯ ಈಜು ಭಾಗ್ಯ. ನೆಕ್ಸ್ಟ್ ಸ್ಪಾಟ್ ಹೆಬ್ಬಾಲ ಫ್ಲೋಟಿಂಗ್ ಫ್ಲೈಓವರ್. ವೆನಿಸ್ಗೆ ಯಾರು ದುಡ್ಡು ಕೊಟ್ಟು ಹೋಗ್ತಾರೆ ಸರ್? ನಮ್ಮ ಬೆಂಗಳೂರಿನಲ್ಲಿ ಫ್ರೀಯಾಗಿ ವಾಟರ್ ರೈಡ್ ಮಾಡಬಹುದು. ಫುಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಇದು ನನ್ನ ಪರ್ಸನಲ್ ಫೇವರೇಟ್ ಬೆಳ್ಳಂದೂರು ಫೋಮ್ ಸ್ಪಾ. 100% ಆರ್ಗ್ಯಾನಿಕ್. ಓಕೆ, ಸ್ವಲ್ಪ ಕೆಮಿಕಲ್ ಮಿಕ್ಸ್ ಇದೆ, ಆದ್ರೆ ಮುಖ ತೊಳೆದ್ರೆ ಫುಲ್ ಡೈರೆಕ್ಟ್ ಗ್ಲೋ ಬರುತ್ತೆ ಸ್ಪಾಗೆ. ಆಮೇಲೆ ಥ್ಯಾಂಕ್ಸ್ ಹೇಳಿ ಐಟಿ ಕಂಪ್ನಿಯವರಿಗೆ. ಇಲ್ಲಿದೆ ಔಟರ್ ರಿಂಗ್ ರೋಡ್ ಸಬ್ಮರೀನ್ ಎಕ್ಸ್ಪೀರಿಯನ್ಸ್. ಕಾರ್ ಒಳಗೆ ಕೂತ್ರೆ ಅಂಡರ್ ವಾಟರ್ ಟೈಟಾನಿಕ್ ಫೀಲಿಂಗ್. ರೋಡ್ ನಲ್ಲಿ ಗುಂಡಿ ಎಲ್ಲಿದೆ ಅಂತ ಹುಡುಕೋಕೆ ಈಗ ನಮ್ಮ ಗಾಡಿಗಳಿಗೆ ಸೋನಾರ್ ಟೆಕ್ನಾಲಜಿ ಬೇಕು.
7: And tracking the latest updates coming in from the state of Tamil Nadu, where a war of words has intensified between the TVK and the AIADMK. As AIADMK leaders jump ship and move to TVK, AIADMK MP Inbadurai has accused the TVK of horse trading and demanding a CBI probe into the case. The MP remarked that AIADMK MLAs had joined the TVK under highly suspicious circumstances and said that the speaker should not have approved the transition. AIADMK leaders also met with the governor, Alekar, amidst the mass exits from the party. Remember that TVK has denied all charges of horse trading of the MLAs.
9: ஒரு சஸ்பீஷியஸ் முறையில், மர்மமான முறையில் அதிமுக விட்டு சென்றிருக்கிறார். எனவே இந்த மாற்றத்தை கீழே ரிசைன் பண்றாங்க. ஏற்கனவே அவங்க மீது கட்சி தாவல் தடை சட்ட விசாரணை இருக்கும் போது அதை பரிசீலிக்காமல் அவருடைய ரிசைன் லெட்டரை பெற்றுக்கொண்டு அவசர அவசரமாக அவர்களை விடுவித்து உடனடியாக அவங்களை ஆளுங்கட்சியில் சேர்த்தது சர்ச்சைக்குரியது. இது போன்று கட்சி தாவல் இருக்கிற நிலையில் சபாநாயகர் அவ்வாறு செய்திருக்கக்கூடாது. செய்தால் அது கான்ஸ்டியூஷனல் வயலேஷன், அதாவது அரசியல் சட்ட விதிமுறை மீறல். தனக்கு அளிக்கப்பட்ட அதிகாரத்தை சபாநாயகர் தவறாக பயன்படுத்துகிறார். ஏன்னா இது குறித்து ஏற்கனவே ஆள் தூக்கி வேலைகளை செய்கிறது, குதிரை பேரத்தை நடத்துகிறதுங்கிற கம்ப்ளைண்ட் இருக்கு. இது குறித்து ஆளுநரிடம் அதிமுக சார்பில் மனு அளிக்கப்படும். இதை முழுமையாக விசாரிக்க வேண்டும் என்று சிபிஐ விசாரணை கோரி நீதிமன்றத்தில் அதிமுக தரப்புல வழக்கு தாக்கல் செய்யப்படும்.
7: In a shocking incident, TMC MP Abhishek Banerjee has been heckled in West Bengal Sonarpur area. Abhishek Banerjee was attacked and allegedly eggs were thrown at him while his visit was underway in Sonarpur to meet the party workers who were affected by violence following the party's loss in the assembly elections. The crowds who confronted Abhishek Banerjee, the nephew of former Chief Minister Mamata Banerjee, also raised slogans calling him chore. A video of the incident has gone viral on social media. Banerjee, in a white shirt and a cricket helmet, walked amidst a sea of shouting people as they pushed and grabbed him. Abhishek Banerjee has alleged that this was a pre-planned and a BJP-sponsored attack. He has also alleged that it was an attempt to kill him. Listen.
10: Pura recorded hai. Aap eeta mara hai, anda pheka hai, patthar baji kiya hai. Ye kiya hai? Zara bataiye. Mera aankh mein eeta mara hai. Main aankh khol nahi pa raha hu. Ghusa mara hai. उसको लगा पीठ में, छाती में, हाथ में, पैर में. क्या हाल किया है? मैं एक हेलमेट पहन के जा रहा था, नहीं तो आज मेरा सर दो टुकड़ा हो जाता. पूरा घटनार डिटेल्स আমাদের কাছে তো রেকর্ডড রয়েছে. দায় তো এরা এড়িয়ে যেতে পারবে না. আমি এই ঘটনাকে কেন্দ্র করে আমি হাইকোর্টেও যাব, আমি সুপ্রিম কোর্টেও যাব. যারা বাংলায় বলতো না জঙ্গল রাজ চলছে, 15 বছরে কোনোদিন বাংলায় এই ঘটনা মানুষ দেখেনি. যারা আগে বিরোধী দলের রাজনীতি করত, 10টা করে গাড়ি নিয়ে কেন্দ্রীয় বাহিনী নিয়ে রাজনীতি করত. কেন্দ্রীয় বাহিনী নিয়ে রাজনীতি হয় না. যারা আমাদের কটাক্ষ করত যে আমরা বিশাল পুলিশের কনভয় নিয়ে

0: Track Sukarnataka, that will be ushering in that new political chapter that's going to be taking place in 3 days' time from now on the 3rd, where D.K. Shivkumar is set to be sworn in as the chief minister. The formal election of D.K. Shivkumar as the Congress Legislative Party leader has paved the way for that oath-taking ceremony to take place, marking the beginning of a new administration in the state. After being elected as the CLP leader, D.K. Shivkumar met with the governor. This is to stake claim to form the governance in the state, to form that government. And even as preparations gather pace for the swearing-in, and attention will basically remain on the composition when it comes to the new cabinet. Key decisions on deputy chief ministers and ministerial berths are expected to reflect the party's regional as well as caste balancing strategy as well.
1: ಇಲ್ಲಿ ನೋಡ್ಬೇಕು, ಇನ್ನು ಪ್ರಪೋಸಲ್ ಯಾವುದು ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು ಡಿಸಿಎಂ ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ ಗಳು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದ್ಮೇಲೆ ಇನ್ನ ಬಂದಿಲ್ಲ ಪ್ರಪೋಸಲ್. ಅಂದ್ರೆ ಎಲ್ತ್ ಮಾಡ್ತಾರೋ ಆತ್ ಮಾಡ್ತಾರೋ, ಅವ್ರು ಪ್ರಪೋಸಲ್ ಬಂದಿಲ್ಲ. ಬಂದ್ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದ್ ಹಂತದಲ್ಲಿ ಮಾಡಿ, ಅದು ಆದ್ಮೇಲೆ ಮತ್ತೊಂದ್ 15 ದಿವಸ ಒಂದ್ ತಿಂಗಳು ಬಿಟ್ಟು ಮತ್ತೊಂದ ಹಂತದಲ್ಲಿ ಉಳಿದಂತ ಸದಸ್ಯರೇನು ತಗೊಳ್ಬೇಕು ಅಂತ ಒಂದ್ ವಿಚಾರ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಏನ್ ವಿಚಾರ ಮಾಡ್ತಾರೋ
2: ಪತನೇ ಹೋನಾ ಚಾಹಿಯೇ ನಹೀಂ ಮಚಾ, ಯೇ ತೋ ಅಂತಿಮ ತೋ ಹೈಕಮಾಂಡ್ ಕಾ ನಿರ್ಣಯ ಹೈ. ಅಭಿ ತೋ ಸಿರ್ಫ ಅಭಿ ಚರ್ಚಾ ತೋ ಸಿಎಂ ಕಾ ಚಲ್ ರಹಾ ಹೈ, ಉಸ್ಕೆ ಬಾದ್ ಅಭಿ ಟೈಮ್ ಬಹುತ್ ಹೈ, ಅಗರ್ ಚಾಹಿಯೇ ತೋ ಬನಾ ಸಕ್ತಿ ಹೈ. ಅಭಿ ಮಂತ್ರಿ ಮಂಡಲ್ ತೋ ಪಹಿಲಾ ಬನ್ನಾ ಹೈ, ಬಹುತ್ ಜರೂರಿ ಹೈ, ಕ್ಯೂಂಕಿ ಜ್ಯಾದಾ ದಿನ ಹಮ್ ವೇಕೆಂಟ್ ನಹೀಂ ರಖತೇ ಸರ್ಕಾರ ಕೋ, ಫಿರ್ ಕಾಮ ಶುರು ಕರ್ನಾ ಹೈ. ಉಸ್ಕೆ ಬಾದ್ ಕೋರ್ ಕಮಿಟಿ ಹೋ ಜಾಯೆಂಗೆ, ಅಧ್ಯಕ್ಷ ಹೋಯೆಂಗೆ, ಚರ್ಚಾ ಕರೆಂಗೆ ಬಾದ್ ಮೇ. ಅಂತಿಮ ನಿರ್ಣಯ ತೋ ಹಮಾರ ಹೈಕಮಾಂಡ್ ಲೇ ಲೇಂಗೆ, ವೇಟ್ ಕರೆಂಗೆ. ತಬ್ ತಕ್ ಬೇಸ್ ಪಾಲಿಟಿಕ್ಸ್ ಚಲತಾ ಹೈ ಜ್ಯಾದಾ, ಕಾಸ್ಟ್ ಕೋ ತೋ ಸಮಾನತಾ ಮೇ ರಖನಾ ಚಾಹಿಯೇ, ಬ್ಯಾಲೆನ್ಸ್ ಕರ್ನಾ ಹೈ ಪಹಿಲಾ. ದೂಸರಾ ಜೋ ಅನುಭವ ಹೈ, ಜೋ ಅಚ್ಛೆ ಇನ್ಕಾ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಕರ್ ಸಕ್ತಾ ಹೈ, ಅಚ್ಛೆ ಉನ್ಕಾ ಪಿಛಲೆ ಕಾರ್ಯಕಾಲ ಅಚ್ಛಾ ಓ ರಹೆಂಗೆ, ಅವ್ರ ಕೋಯಿ ಅಚ್ಛಾ ರಹೆಂಗೆ ತೋ ಉಸ್ಕೋ ಹೈಕಮಾಂಡ್ ಚೂಸ್ ಕರೆಂಗೆ ಮಂತ್ರಿ ಮಂಡಲ್ ಮೇ.
3: 100% I am also aspirant for the ministry. Today we came all, not only me, all MLAs, all Congress leaders are coming to wish him, not to discuss anything else. Yeah, we wanted to tell him to, God bless you, you good administration, we will be with you like that, we have told him.
4: First of all, we thanks to the Siddaramaiah ji, he is a leader and he himself is proposed. It shows his statesmanship and greatness. Our plan is for 2008, we have to form the government, Congress government. For that purpose, whatever the high command take decision, we are abide by it. I have worked there in the last 30 years in the parliament. I have no difference on this one. I am not taking very seriously any issue. Government, the High Command has taken any decision, we'll abide by it. We'll go together again to bring back.
5: Sir, you...
6: Absolutely about cabinet, I am not authorized, neither, and I am, and so in the capacity to speak. So obviously party and its High Command will take a decision. Definitely. General about the party and the future.
7: Everybody thought that this transition going to be a trouble for Congress party. Everybody anticipated that.
8: Some of the
7: people are also thought that big shake is going to happen in the Congress party. Ours is a family. Ours is a family, great family. Everybody was behind Siddaramaiah ji. What Siddaramaiah ji is going to do? But with one word he replied.